ಪಕುರಿ ಹೈತಕ ನನ್ನ ನೀ ತೆರೆನ್ ನನ್ನ ವಾಕಿನ ಕೊತ ಪೋತಂದು ಅಮತ ಆನ್ ಕವನಿ ಕೈನ್ ಪೈರಿ ಹಕನರಿಗಿ ಪ ಆಂತ ವಾಕಿನ್ ಕಿರಕಿ ನಕೊನ್ ತಾಯಿ ಕಾನರಕು ಎಂಗೆಂಕಿ ಎಕುರಕುರ ತಕಾಂಗಾಂಗ ಅಯೈ ತರ ಮಂಗಯ್ಯ ತತೌ ತೇಕ ಬ ನನ್ನ ತರ ತರ ಓನೆಯು ಅರೆ ಎಮಿನ ತಕಾಯಿ ತರಂ ಕೈ ಹತೌ ಪಂಕನ ಮಕುರೈ ಕಾ ಅರಂಗ್ ಕೈಸ ಆನ್ ಕಹಾವಕಿ ಪುಗಿನ್ ಮ್ಯಾವ್ರಾಯ ಪೋತಂದು ಅಮತ ಅರೆ ಕಿರಕಿ ನಿಪ್ಪಾಹ ನರು ನರೆ ಎನೋರ ಕಿಂ ಕೈ ತೆಪ ಅವನನ್ನು ನಂಗ ನಿಪ ತೆಪಯ್ಯರೆ ತೆಕಿನ್ನ ಇಬುಕಿನ ಕತ ಮೇರುವ ನನವಾಗ ತೌ ತೆಕನ್ ಕೈ ಆಸನ್ ನಂಗ ಇನ್ಸ್ಪೆನ ಕೊಮೆಂಟ್ ಕೋವ ಎಸ ದಿಸ್ ಬೈರೆ ಅಪೋ ಇನ್ ದಿ ಪೆಸಿಫಿಕ್ ಐಲ್ಯಾಂಡ್ಸ್ ಫೋರಂ ಕೆ ಅಯ್ಯಪೋ ತಕ್ ತಾನ್ ಕೈರಿರಿ ನಪೆನ್ನ ಕೊ ತಿಪಿ ತಿಪಿಕಿ ತೆಕಿನ್ನ ಪಾಪೆನ್ ತಿಪಿ ತಿಪಿಕಿ ಅರಂಗಿನ ಕೈರೋ ತಕಿನ್ ಪಾಯಿ ಕಾರಿಕಿ ನರುನ್ ತೆಯನ್ ಪುಪ್ಪಹ ನೀ ತರನ್ ನಕೊ ತೋ ನಾಪ ಅಕಿತಪೆವ ಅಂದ ಕನುವನ್ ನನ ಮರೋರು ಮ್ಯಾಥ್ಯೂ ಬಾಲೆ ಅರೆ ಎಕನ ಕೋನ್ ಕೈ ಯಮಂಗರಿ ತಾನ ಕೊ ತನ ಕ್ವಾನ್ ನೀ ಮೀನ್ ನೊ ನೆನ್ ಮೀನ್ ದ ಪ್ರೈಮ್ ಮಿನಿಸ್ಟರ್ ಮೈ ತೋರುಮುನ್ ಮೈ ಮಾಯ್ನ ಅರೆ ಅಪ ಕಮನ್ ನನ ಕೈ ತಕ ತಕನ್ ತು ವಿಕೆ ಅನಕೊ ಎಪುನ್ ಚೋ ಬಾಲೆ ಪ ಎರಿಯೈ ಕತಿ ಮೆ ತೋ ಆಗಿ ತರ ಉನ್ ಚೋ ನಾಪ ಕೈ ಯಕ ಕೋ ವಾಕ್ ಪ ಪೊ ಎಪುನ್ ಕುರ ಕುರ ಕೈ ತಕ ಹಾಂಗ ಮನ್ ರಿ ತಕಿ ಯ ತೌ ತೇಕ ವಾಕಿನ ಪೊಹ ಆ ಕಾಂಗ ಪೊಹನ್ ವಾಕಿ ನಿಯೋಕನ್ ಪೈ ಎತವು ಎದೌ ಬದ ಬಿತಿಪಿಕಿ ಎರಂಗಿನ ಕಖನ್ ಎರಂಗಿನ ಕತನ್ ಯಾನ್ ವಾಕಿನ ಮಾಕಿತೆ ಜಾನಾಪ ಆಯ್ರರಿಕಿನ್ ನನುನ್ ತ್ವನ್ ಕವಾಯಿನ್ ತೆರವು ಜಾನಾಪ ಎರಿ ಸಂತಗು ಪಾಪುನ್ ಸಿ ಕೊರೊನ್ ನನುನ್ ತಕಾಂದನ್ ಗೈ ಪುಕಿನ್ ತೆ ವರಕು ನಕೊನ್ ತ ಬ್ಲೂ ಪೆಸಿಫಿಕ್ ಕಾಂಟಿನೆಂಟ್ ಕಿ ತೆರವು ಮೆ ತಕಪಯ್ಯ ಆತಿರಿಕಿರಕಿ ನಕುಯ ಕಾಯಿನ್ ಬಿತಿಪಿಕಿನ್ ಕಪನೆ ನಪುನ್ ಸಿ ರಕಿ ಕನೈ ತಿಮೆ ತೋ ತೆರವು ಜಾನಾಪ ಎಸತಮನ್ನ ತೆ ಸಾಕವ ರಿಪುನ್ ಸಿ ಗೈ ಯೋನ್ ನನ ಪೋಸಿನ್ ಕುನೇಕಿ ಮುಯಿನ್ ತುವನ ತಪುನ್ ನನ ವೀಕಿನ್ ಪೆಸಿನಕು ನಪೆನ್ ದುಕು ಕಾಲನ್ ಸ್ಮೈ ಮ್ಯಾಂಗ್ ತಮಾನೆ ಯು ಅರೆ ಸಿ ಗೈ ನನ ಪೋಸ್ ತೆರಮನಿಮ್ ಐ ಔವ ತಿಮಿ ತಾಪಕಿನ ಎಪುನ್ ಕುನೇಕಿ ರುವಿಯ ಕೈಮೋನ್ ನನ ವಾನ್ ಕಿಪನ್ ಕಾಯನು ಸಿರನ್ ಐ ತೆ ಪೆಸೈಡನ್ ನಿಮನ್ ಗಾಪುಂಗಿನ್ ದಕನ ಮೆಪುಂಗ್ ಗೆ ಎಕ ಸುಸುಯ್ ಪೈನ ನಕೊಯ್ಯ ಎತಕೋನ ತಾಂಗನ್ ಪಕನು ಸಿರನ್ ಪ ಯೈ ತೆಯನ್ ಕೈಪುಕಕ್ಕೆ ಅತಯಕಿನ್ನ ಪ ಅನಕುನಾನ್ ಕರುಕು ಇರೋ ನಂದನಯ್ಯ ಎಪುನ್ ಮೊನ ಅಖವಾನ ತುವಾಯು ಮೈ ಪುಕ ಪುಕ ಆಲನ್ ತೆರರು ಎತುವನ ತಂಗ ತಿ ಕಿಲೋಮೀಟರ್ ಇಮ್ಯಾಂಗ್ ಮೆಯೋನ್ ರರುತುಂಗ್ ಅಂದ ಕಾಪುಂಗ್ ಅನಕು ಆ ಯಾಕಿನ ಪೌಕಿ ಎಕ ಕೋವಾಕಿನ ಪೆಪ ಎಪುನ್ ನಂಗಿನ ಕರಕೋನ ಕತೌರೋಯ್ ತುವಾಯಿ ಪುಕಿನ್ ಕೈತರಾನ್ ಕಪುನ್ ಪೈಯ ಕಾಕರಿನ ಇನ್ನೊಂದು ನನ ತೈ ನಖವ ಎಮೋನ್ ಡಿ ಪೋಸ್ ನಕಿ ನಕೊಯ್ಯ ಪ್ರೈಸ್ಮೆನ್ ಅಕ್ಯುಕಿನ್ ದ ಮಾನೆಯೋ ದ ಪೊಂಗ್ ಅರಿ ಮೀನ ಔ ಎಕನ ಕೋನ ರೊಂಗ ರೊಂಗ ದ ಪೋತಕಿನ ಕಕಾಯ ಮೈ ನು ಸಿರನ್ ನಕೊನ್ ಅನತಾನ ಪಕನು ಸಿರನ್ ಇಪುಕಿನ್ ಕರವನ್ ತ ಕಕಾಯ ನಿಮೋನ್ ತುವಿಕೈ ರೊರೋನ್ ನಾಪ ಆಸಂಕೈ ತಿರಾರ ಇಸ್ ಬೋಲ ನಿಕರಿಕೆ ತ ಪೊರ್ರೋ ಇಪುಕಿನ್ ಕತುಕನ್ ಮುವ ಅಯ್ಯ ಪುಪ್ಪಕ್ ಇಮೀನ್ ಕರವನ್ ಅನಕಪಕಪೋ ಮಿ ತಿರಾರೆ ಅಕುರಕುರ ನೀ ತಿರನ್ ಲೆಪುನನ್ ಮೈ ಮೈಯ ಕೆರೆ ಆಮತ ಇಯೈ ಅಂಗೌನ್ ಮೈ ಸ್ಮೆ ನಾಮತ ಎರಿಗೆ ತಪೋರ್ರೋಯ್ ಆಂದಿ ಮೆರನಯ್ಯ ಇತಿರಾಯ್ ಕೌವೈ ಕೈ ಇಮೀನ್ ಒಸಿನಕೊನ್ ತಯನ್ ರೋಮನ್ ಕೆ ಆಮಗ ಮೆತ್ತೆ ನಪ ಅಮೆನ್ ಮೆನ್ ಅನತೌಸ ಇತಿರಾರ ಯೋನ್ ಎಸ್ ಬೋಲ ಎರನಕಿ ತೈ ಮೆತ್ತೊನ್ ಯಪ್ಪಕ ಇತಿರಾರ ಮೆ ಲೆಪುನನ್ ಎಂಗೆಂ ಕೆ ಆಸನ್ ಕರೋವ ಯಪೋರ್ರೋಯ್ ಪಾ ಎನಕೊನನ್ ಕನಕು ಪಹ ತಿಪಿ ಪೈರರಿ ಎಸ ಕೈ ಮೆರನನ್ ಅಮೆರಿಕ ಇರಾನ್ ಇಪುಕಿನ್ ಕತೊಕನ್ ಯಪ್ಪಹ ಎತಕೊನ ತಾಂಗನ್ ಪಹ ಇತರೇರ ಪ ಯವಾಕಿನ್ ಕೈ ಕರವನ್ ತಿಪುರ್ರೋಯ್ ಇಪುಕಿನ್ ಕತೊಕನ್ ನನ ಪಹ ಮೆ ಎಸ್ ಬೋಲ ಮೆ ಇಮೀನ ಔ ಎಮಗತಕು ಅನ ಸತೇತೆ ಪ ಎತಿಮೆತೊನ್ ತೌರೋಯ್ ಯತೌಸನ್ ಕತೊಕಿ ಯೇನ್ ಮಕುರಿ ಅಕಿ ಅನಕೊನನ್ ಕರವಕಿ ಅನ್ರೋತಕಿಯೈ ಕಾಯಿನ್ ಇತರೇರ ಮೆ ಅನಪೂತ ನಾಮತ ಎಸ್ ಬೋಲ ಎತ್ವೈ ಕಮತ್ವಾ ತೇಖನ್ ತಿಪುರ್ರೋಯ್ ಅನ್ ಮೆಸಿ ತೇಕಿನ ಅನ ಸಕ್ರೋಪುಕಿನ ಕಪುತ ಶೇಕ್ ನೈಮ್ ಗಜೆಮ್ ಪ ತಯನ್ ಯಂಗು ಔ ಕಮ್ಮಕುರಿ ಬುಕಿನ್ ಕನ್ ಕಮೆನಾನ್ ಮತನ್ ಎಸ್ ಬೋಲ ಅಪನೆ ನಕಿ ಕೊರೋನ ನೊಯ್ಯ ಅತಕೋನ ಬಿಸ ನಿಕನ್ ನಿಕಾವನ್ ಲೆಪೊನನ್ ಮೈಯಕಿ ನ ಪೆಚ್ಚೆ ನಕೊಂದ ಬಿಬಿಸಿ ಪ ಐ ತಿಪಿ ಮೆ ಊವನ್ ಕೈ ತಯನ್ ಮಿ ಸಾಯರ ಮನ್ ಅನವಾನ್ ಕಿ ಪೆನ್ ಪೊ ಕೈ ತಿರಾರ ಅಕ್ಯಾಸನ್ ಪುತೌ ನಯತಪು ಮೈ ಮೀನ್ ತಯರಿ ಎರಿಯೈ ನೀ ರಕ್ಕಿಯೈ ನನ್ನ ತಿಪುರ್ರೋಯ್ ಇಪುಕಿನ ಕತುಕನ್ ಮೊ ತಪುವಹ ಮೆನ್ ತಪಯ್ಯ ಅರಿಕಿ ಅಯ್ಯೋ ಅವಯೋ ಸೈ ಪಾಪು ನಕಿಯ ರೋಯ್ ಕುರ ಕುರನ್ ದೋನು ಚೊಂಬ್ ನಿಕ ತಿಮೆ